ಆರೋಗ್ಯ ಮಂತ್ರ. ಶ್ರೋತೃಗಳು, ಆರೋಗ್ಯ ಮಂತ್ರೆಯ ಕಾರ್ಯಕ್ರಮ ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಪೂಜಾ ಮಾನೆ ಯಾಂಚಿಂಗ್ ರಣಜಿತ್ ಬಾಗಲಾನೆ ಯಾನ್ನಿ ಹೆಚ್ಚಲು ಮುಲಾಖ. ವಿಷಯ PCOD ಸಮಸ್ಯಾ ಆಣಿ ಉಪಚಾರ. ಪ್ರಸಾರಣ ದಿನಾಂಕ 19 May 2026 ರೋಜಿ ಸಕಾಳಿ 11:00. आपल्या आकाशवाणी बीड केंद्रावरून आणि न्यूज ऑन AIR या मोबाईल ॲपवरून.

0: ಆರೋಗ್ಯ ಮಂತ್ರ. ಶ್ರೋತೆಹೋ, ಆರೋಗ್ಯ ಮಂತ್ರೆಯ ಕಾರ್ಯಕ್ರಮದ ಸ್ತ್ರೀರೋಗ ತಜ್ಞ ಡಾಕ್ಟರ್ ಪೂಜಾ ಮಾನೆ ಯಂಚಿ ರಣಜಿತ್ ಬಾಗಲಾನೆ ಯನ್ನಿ ಹೆತ್ಲಿಲಿ ಮುಲಾಖತ್. ವಿಷಯ PCOD ಸಮಸ್ಯಾ ಆಣಿ ಉಪಚಾರ. ಪ್ರಸಾರಣ ದಿನಾಂಕ 19 May 2026 ರೋಜಿ ಸಕಾಳಿ 11:00. ಆಪಲ್ಯಾ ಆಕಾಶವಾಣಿ ಬೀಡ್ ಕೇಂದ್ರವರು ಆಣಿ ನ್ಯೂಸ್ ಆನ್ AIR ಯಾ ಮೊಬೈಲ್ ಆಪ್ ವರು.
1: श्रोते हो, सध्या उन्हाची तीव्रता